ಲಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿಃ ರೋಹಿಣೀಶ ಸುಧಾ ಮೂರ್ತಿ ಸುಧಾ ಗಾತ್ರ ಸುದಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಃ ಭೂಮಿ ಪುತ್ರೋ ಮಹಾತೇಜಃ ಜಗತಾಂ ಭಯಕೃತ್ ಸದಾ ವೃಷ್ಟಿ ಕೃದ್ವೃಷ್ಟಿಃ.